ಜನರಲ್ ಬುಲ್, ಜರ್ಮನ್ ಮಾರ್ಕ್, ಜಪಾನ್ ಎನ್, ಪ್ಯಾರಿಸ್ ಫ್ರಾಂಕ್, ಇಟಲಿ ಲೀರಾ, ಏ ಪೇರೈನಾ.

0: ಎಲ್ಲ ಬುಟ್ಟಿನೋ ನಿರಗೆ ತಮ್ಮಂತರ ಕಲೆ ಸಿಗಿರಿ ಎಲ್ಲ ಎಷ್ಟೇ ರೋಯ ಕಾಯಕಿ ನಾಟ ನಾಟ ನಾಟ
1: ಪ್ಯಾನಮಂತ ಕುಟುಂಬಕ್ಕೆ ಆಡೇಲ ಅದು ಕೈನೋ ಸರಾಸರಿ ನಾಟು ನಾಟು ನಾಟು.